ಬಿಸ್ನೆಸ್ನೂ ಪ್ರಮೋಟ್ ಕರಲೈ ದೇಸ್ ಫಾರ್ ದೇಸ್ ಪ್ರೈಮ್ ಟೈಮ್ ರೇಡಿಯೋ ಅಂಡ್ ಟಿವಿ ಥೋಡೇ ಅಂಕ ಸಂಗ ಹೆಚ್ 24 ಗಂಟೆ ಸತ್ತೋ ದಿನ ಹುಣ ತಕ್ ದೇಸ್ ಫಾರ್ ದೇಸ್ ಪ್ರೈಮ್ ಟೈಮ್ ರೇಡಿಯೋ ಹಜ್ಜಾರಾ ಹೀ ಬಿಸ್ನೆಸ್ ದಿ ಗ್ರ್ಯಾಂಡ್ ಓಪನಿಂಗ್ ಲೈವ್ ಆನ್ ಲೊಕೇಶನ್ ನಾಲ್ ಕರವಾ ಚುಕ್ಯಾ ಹೈ ತೇ ಕರವಾ ರಿಹಾ ಹೈ ಇಂಪಾಸಿಬಲ್ ಇಸ್ ನಥಿಂಗ್ ਤੁਸੀਂ ਵੀ ਆਪਣੇ ਬਿਜ਼ਨਸ ਵਿੱਚ ਵਾਧਾ ਕਰਨ ਵਾਸਤੇ ਦੇਸ ਪ੍ਰਦੇਸ ਰੇਡੀਓ ਦਾ ਲਾਈਵ ਆਨ ਲੋਕੇਸ਼ਨ ਫਰਾਈਡੇ ਸੈਟਰਡੇ ਕਰਵਾਓ ਫਾਰ ਬੁਕਿੰਗ ਕਾਲ ਤਜਿੰਦਰ ਸਿੱਧੂ ਐਟ 416-725-2551